ಪೂರ್ಣಾನಂದ ಚರಿ ಹಂಚೋ ಸ್ವರಿಯಾಗಿದ್ದಾಗ ಯಕ್ಷಪಾನ್ ಸೌಚರ್ಮಿಕ ಹರ್ಡ್ಸ್ ಎಫ್ ಎಂ ರೇನ್ಬೋ ಮೊಗಳಕ್ಪೆನು ಯಾಗಿದ್ದ ಸಂಗತ ಗಾಯಚಿ ಹಿ ರೇನ್ಬೋ ಸಾನ್ಸ್ ಕರ್ಯಾವಳಿ ಹಂಗ ಸಪ್ತಾಹ ಒಂಜರಿ ತುಮಚೋ ಯಾ ಕರ್ಯಾವಳಿ ಪ್ಲ್ಯಾನ್ ಆತ ನಿರೂಪ ಘೆತ್ತ ಬರೋಬರ 7:05 ರೈಕುಪಾಕ ರಾವತ್ ಇಂಗ್ಲಿಶಿತ್ಲ್ಯಾನ್ ಖೊಬ್ರು ಆಮಿ ಸಹಕ್ಷಿಬಿತ್ ಕರ್ದ ಧಮಚ ದಿಲ್ಲಿ ಕೇಂದ್ರಾವೆಲ್ಯಾನ್ ಉಪರಾಂತ ಆಮಿ ಮೇಟಲಿ ಪರತ 7:10 ಫೋನ್ ಇನ್ ಹೆಲೋ ಚಿತ್ರರಂಜನ್ ಕಾರ್ಯಾವಳಿತ್